0: நாளை காலை 10 மணிக்கு NCERT வழங்கும் விளம்பரதாரர் நிகழ்ச்சி இடம்பெற கேட்கலாம்.
1: ನಾಗುಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8 ಜನವು ಸಂತುತ್ತು 641 ಇಜುಮಣಿಗೆಟ್ಟ ನಂಗ ಊಟಿ ಎಫ್ಎಂ 101.8 ದೋಕೆ ಬಡಗುಮಳಿ ಪಾಡಲ್ಗಳು ಬಂದ್ರ ಲೇ ಜನವು ಸಂತುತ್ತು 641 ನೀವು ಟ್ಯೂನ್ ಮಾಡ್ತದ ಮರಿಬೇಡಿ. ಈ ಜಾಮದೋಗೆ ಎತ್ತ ಪಾಟು ಸೋಮಿ ಪಾಟು ಸಂತೋಷವಾದ ಪಾಟು ದುಃಖ ಪಾಟು ಎಲ್ಲಾವೇ ಕಲಂದ ಒಂದು ಪಾಡಲ್ ಕದತ್ತ ಈ 20 ನಿಮಿಷ ಬಂದ್ರ. ಈ ಜಾಮದಾಗ ಬಪ್ಪ ಕದೆ ಇಲ್ಲ ನಂಗ ಕೇತು ಅಪ್ಪರ್ ಜನ ಎಟ್ರ ಈ ಕದೆಯವೇ ನಂಗ ಮರದಿದ್ದ ಅತ್ತಮಾವಕ್ ಸಾಂಗ್ಸ್ ಎಲ್ಲ ನಿಂಗಾಗಿ ಡೈಲಿ ಡೈಲಿ ಪ್ಲೇ ಮಾಡಿದ್ಯೋ ನಿಂಗ ಊಟಿ ಎಫ್ಎಂ 101.8 ಗಮನ ಮಾಡಿ ಕೇತು ನೋಡಿವಿ. ಇದು ಊಟಿ ಎಫ್ಎಂ 101.8.